ಸಿದ್ಧಾಗನ ದಾಗಣ ಅದಾದಂತ ಕತ್ತಿಗಳು ಹೆಚ್ಚಾಗ್ತಿರುತ್ತಾರೆ ಸಿದ್ಧಾಗನ ದಾಖಲಾ ನಧಾರಿ ಸತ್ತಿಗಳು ಹೆಚ್ಚಾಗ್ತಿರುತ್ತಾರೆ ಸಿದ್ಧಾಗನ ದಾಖಲಾ ನಧಾರಿ ಸತ್ತಿಗಳು

ಜನಮಗ ಜನಗನಗ ಬಾಧೆ ಬೆಟ್ಟ ಧನ ಗೇಳ ನಟ್ಯ ಜನ ತಕ್ಕ ತಿಕ್ಕ ತಿಂಗ್ ಅದೇ ಘನ ತಕ್ಕ ಧನ ತಕ್ಕ ಧನ ತಕ್ಕ ಸಾ ತಿಗಿಟ್ ಕಲಿಗೆ ಈಗ ತಿಗಿಟ್ ಕಲಿಗೆ ಈಗ ತಿಗಿಟ್ ಕಲಿಗೆ ಇದ್ದಾ.

ಲಗತ್ತಿನ ಬೆಟ್ಟಗಳು ಗಂಡ ಬೆಟ್ಟ ಎನ್ನದಾದಂತ ಜನ್ಮದಲ್ಲಿ ಸತ್ತ ಹಿನ್ನಾದಂತ ಕ ದ ಕ ದ ಕ ದ ಕ ದ ಕ ದ

ಲಿಪ್ತಾನ ಸಿಕ್ತಾ ಲಿಪ್ತಾ ಕೃದಾನ ಧಾನ ಗಗನ ಜನಗನ ದಾನ ಗಗನ ಜನಗನ ಧಾ ಕೃದಾನ ಧಾಸ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ ಬೆಂದ ನಾ